ಕೈಲಾಸ ಕಾಸು ಜೀಕೋ ಸಾಮಾನ್ಯ ಮಹಿರಾ ಬನ್ನಲಾಗಿ ಆ ಇಂದ್ರಾಪತಿ ಮಾರದ್ ನಡೆಯಲ್ಲ.